ಮೇಲ ಯುಕ್ತೇದ ಕೂರು ಕೈವಲ್ಯಾಕ ಚಾಂದನ್ಯಾಲ ಯುಕ್ತೇದ ಕೂರು ಚಂದ್ರಬಾಹು ಪಾಂಡುರಂಗ ಚಂದ್ರಬಾಹು